ಬಡಿ ಹೋಶಿಯಾರ್ ಮೇರೆ ಮನ್ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ್ ಮರ